ಕುಡಿಕ್ಕಡಲುದು ಕಾಲತ್ತಿಲದಿತ್ತಿಟ್ಟು ವೈಗಿಟ್ಟಡಕ್ಕ ಕಾಚು ತೋಂಡಿಪ್ಪ ಬಿಚ್ಚಪ್ಪೋ ಅರಮುರಂಬುರೆಯ ಮಾಂಗ ತೋಳು ಗಳಂಗಿ ಕಪ್ಪಲ್ ಕಪ್ಪಲ್ ವಲಿ ಚಂಗೆ ತಲೆ ಮಲೆ ಮುಗಲಿ ಕೆಟ್ಟಿ ಗಂಡನ್ ಕರಡಿಗ ತಡಿಯದು ವಡಿಯದು ಗಂಡನ್ ಕರಡಿಗ ತಡಿಯದು ವಡಿಯದು